ಹೇ ಹಿಂಗೆ ನಾನ್ ಕಿಂಗ್, ನಾ ವೆಚ್ಚದ್ದ ರೂಲ್ಸ್ ಅಂತ ರೂಲ್ಸ್ ಏನ ಇಷ್ಟೊತ್ತಿಗೆ ಅಪ್ಪಪ್ಪ ಮಾತಿಟ್ಟೇ ಇರ್ಬಾರ. ಅದು ಗಪ್ ಚಿಪ್ಪನ್ನು ಕೆಟ್ಟು ಫಾಲೋ ಪಡೋಣ. ಅದ ಉಟ್ಟುಟ್ಟಿ ಅದೋ ಅದ ಅಡ ಹೊಡಿತಲ ಪಡ ನೆನಚ ಉನ್ನ ಕಂಡ ತುಂಡಮ ವೆಟ್ಟಿ ಕಲಚಿ ಕೊಟ್ಟಿಡುವೆ. ಹೊಕ್ಕೋ ಟೈಗರ್ ಕಾ ಹೊಕ್ಕೋ.